ಗೀತ ಹರೆಯವೈಸ ಇಮ ಜೀನಾ ಎಮ ಗಿಯ ಇಡನೆ ಬೇ ಮತ್ತೇನೆ ತೇಬೇಸ್ ಸಂತು ಇಡಾ ಕಾ ಎಮ ಇಡನೆ ಬೇ ನ ಕೊನು ಹೋ ಸಬೆಡೋರಿಯಾ ನೋಡೋಮಿ ಮೋಸು ಬೈತ.